ಮಗನ ಯಗನ ರಗನ ಸಗನ ಯಗನ ರಗನ ಸಗನ ತಗಣ ಲಗನ ಸಗನ ತಗಣ ಪಗಣ ಸಗನ ತಗಣ ಪಗಣ ಗಗಣ ಮಗನ ಯಗನ ರಗನ ಸಗನ ಯಗನ ರಗನ ಸಗನ ತಗಣ ರಗನ ಸಗನ ತಗಣ ಪಗಣ ಸಗನ ತಗಣ ಪಗಣ ಗಗಣ.